0: ಅಂತಿನ ಪಾಪತಿ ದೇವ ಸಭೆ ಮುಲಿ ಇಂದ್ರ ಮಹಾಶಿವ ಜೋಕರಿ ಕೇಳ ಅಂತಿನ ಪಾರ ಬಾರಿಯ
1: ಅಂತಿನ ಪಾಪತಿ ದೇವ ಸಭೆ ಮುಲಿ ಇಂದ್ರ ಮಹಾಶಿವ ಜೋಕರಿ
0: ಅಂತಿನ ಪಾಪತಿ ದೇವ ಸಭೆ